ರಸೇಡಾಲೆ, ಮುರಳೀಧರ್ ಸಾಹು, ಲಕ್ಷ್ಮೀದೇವಿ, ಯೋಗೇಶ್ ಕುಮಾರ್, ಸಂಧ್ಯಾ, ಕೀರ್ತಿ ಕುಮಾರ್, ಔ ಡಿಗೇಶ್ ಸಾಹು, ಬಾಟಾಪಾರಾಲೆಹೆ ದಾನ್ಸಿಂಗ್ ರಾವತ್ ದಾನು, ಪದ್ಮಿನಿ ರಾವತ್, ಶುಭಂ ಔ ಸೌರಭ್ ರಾವತ್, ಖುರ್ಸಿಪಾರ್ ಮೊಹಲಾ ಮಾನ್ಪುರ್ ಲೆಹೆ ವಿಷ್ಣುರಾಮ್ ಯಾದವ್, ಬಸ್ತಾಬಾಯಿ ಯಾದವ್, ಕವಿತಾ ಅನೇಶ್ ಯಾದವ್, ಪೀಪರ್ಲೋಡ್ ಸರ್ಗಾಂವ್ ಲೆಹೆ ದೀಪೇಶ್ ವರ್ಮಾ, ಪೂನಂ ಜ್ಯೋತಿ ಶಿವಾಂಶ್ ವರ್ಮಾ, ಬಾಗ್ಬಾರಾ ಭದರ್ಸಿ ಲೆ ಪನ್ನಾಲಾಲ್ ಸೇನ್, ಖುಷ್ಬು ತಾರಾಸೇನ್ ಔ ಕೌಶಲ್ ಸೇನ್, ಟೇಕಾಪಾರ್ ಬಾಲೋದ್ ಲೆ ಚಿಂತಾರಾಮ್ ಯಾದವ್, ರವಿಪ್ರಕಾಶ್ ಯಾದವ್, ಗಂಡೈ ಟಿಕ್ರಿಪಾರಾ ಲೆ ಜಾಗೇಶ್ವರ್ ದೇವಾಂಗನ್, ಕಚ್ರಿಬಾಯಿ ದೇವಾಂಗನ್ ಔ ದೀಪಕ್ ರಿಷಭ್ ದೇವಾಂಗನ್, ಬಿಲೈಗಡ್ ಲೆ ರೋಷನ್ ಲಾಲ್ ದೇವಾಂಗನ್, ಕೌಶಲ್ಯ ಹಿಮಲತಾ ಡಿಂಪಲ್ ದೇವಾಂಗನ್, ಹಸ್ತಾ ನಂಬರ್ ದೋ ಲೆ ಕಮಲೇಶ್ ಸಾಹು, ಜಿತೇಂದ್ರ ಸಾಹು ಔ ಪಾಯಲ್ ಸಾಹು. ಆಪ್ ಸಭುಜನ್ ಕೆ ಫರ್ಮಾಯಿಸ್ ಪರ್ ಔ ಸುಂತನ್ ದ್ವಾರಿಕಾ ಯಾದವ್ ಔರ್ ಸಂಗ್ವಾರಿ ಮನ್ ಕೆ ಸರ್ಮಾ ಎ ಗೀತ್.